ರುದಿಂಗೆ ಬದಲ ಶಿವಶ ಬಾಸ್ ಸ್ತೀಸಿ ಅತಿ ಬಾಸ್ ಕಗನ ದಗ ಖಬರ ಕಿ ಸೆಡರ್ವಿ ಇವಾಗ ನಾ ರುಬನ ಉರ್ವ ಯೋ ಕಲ್ನಾ ತಹ ಮುಕಾವರ್ಕ ಮಬಲ್ ಕುಲ್ ಕಲ ರುನ ಸೇಮನ ತಹ ಮುಕಾವರ್ಕಿ ಓ ಯಾ ಚಿ ಮಿರ್ತ ಚಪಾತ ವಾಯ್ ಕಿ ನಾ ಚಿತೋ ಪರ ರಾಮದಾಯ್ ಮಮಿಡೋ ಚೇರ ಪರ ಟೈಮ್ ನೈ ಜಿ ಲೋಡ್ ಕಡಾಯ್ ವಾಯ್ ಓಯ್ ಓಯ್.